ಹರಿಹರಿಸಿಂಬಲಿಂಗಾರತನ್ ತುಲಸ ಕೋಮೋ ಬುದ್ಧ ಜ್ಞಾನಕೋ ಪ್ರತಿಮಾ ಕೋ ದರ್ಶನ ಸಕ್ತ ಜ್ಞಾನಕೋ